0: ಪೂಲಿ ಪರಣ ಪರಣ ಮನಹರನ ಪೂಲರೈ ನವಲಮಿ ತರ ಮರ ಮರಣ ಪುನಿ ತರದು ಗೇಲ ನವನ ಬೃಂದಾವನ
1: ಬೃಂದಾವನ
0: ಆಯಿ ತೌದೇ ಸಂಪೂಲೆ ವರಣ ವರಣ ಮನಹರನ ಪೂಲರೈ ನವ ಮೇಲೆ ತರ ಮರ ಮರ ಲಪುಟಿ ಕರದು ಗೇಲ ನವನ ಬೃಂದಾವನ ಬೃಂದಾವನ ಬಹಾರ ಆಯ್ ಬೃಂದಾವನ ಬೃಂದಾವನ ಬಹಾರ ಆಯ್ ಬೃಂದಾವನ.